0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಮೊದಲಿಗೆ ಪುರಂದ್ರದಾಸರ ರಚನೆ, ಹಾಡಿದ್ದಾರೆ ಎಂ ರಾಘವೇಂದ್ರ, ಪಾಲಿಸೆಮ್ಮ ಮುದ್ದುಶಾರದೆ.
2: ವೆಲ್ಕಮ್ ಟು ಟುಡೇಸ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಮ್. Dear listeners, in the beginning, let us listen to a composition of Purandaradasa in the voice of M. Raghavendra, Palisemma Muddusharade.

0: ಈಗ ಕೇಳಿ ಸಂಗೀತಾ ಕಟ್ಟಿ ಮತ್ತು ಸ್ನೇಹ ಹಂಪಿಹೊಳಿ ಅವರು ಹಾಡಿರುವ ಹರಪನಹಳ್ಳಿ ಭೀಮವ್ವ ಅವರ ರಚನೆ ಹರನ ಕುಮಾರನ ಚರಣ ಕಮಲಗಳಿಗೆರಗಿ.
1: ಲೆಟ್ ಅಸ್ ಲಿಸನ್ ಟು ಹರನ ಕುಮಾರನ ಚರಣ ಕಮಲಗಳಿಗೆರಗಿ, ಅ ಕಾಂಪೋಸಿಷನ್ ಆಫ್ ಹರಪನಹಳ್ಳಿ ಭೀಮವ್ವ, ಸಂಗ್ ಬೈ ಸಂಗೀತಾ ಕಟ್ಟಿ ಅಂಡ್ ಸ್ನೇಹ ಹಂಪಿಹೊಳಿ.

0: ಭಕ್ತಿ ಕುಸುಮಾಂಜಲಿ ಭಕ್ತಿ ಸಂಗೀತದ ಕಾರ್ಯಕ್ರಮವನ್ನು ಇದುವರೆಗೆ ಕೇಳುತ್ತಿದ್ದೀರಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ.
1: ಡಿಯರ್ ಲಿಸ್ನರ್ಸ್, ಯು ಜಸ್ಟ್ ಹರ್ಡ್ ವೇರಿಯಸ್ ಕಾಂಪೋಸಿಷನ್ಸ್ ಸಂಗ್ ಬೈ ವೇರಿಯಸ್ ಆರ್ಟಿಸ್ಟ್ಸ್. ದಿಸ್ ಡಿವೋಷನಲ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಕೇಳಿ ಕಾರ್ಯಕ್ರಮ ಅಮೃತ ಗುರುಕುಲ ಸಂಗೀತ ಪಾಠ. ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಪದ್ಮಾ ಗುರುದತ್. ಭಾಗವಹಿಸುವ ವಿದ್ಯಾರ್ಥಿನಿ
1: ಭವಾನಿ.
2: ನಮಸ್ತೆ ಮೇಡಮ್.
3: ನಾವು ಶಹನರಾಗದ ಸ್ವಾತಿ ತಿರುನಾಳರ ಕೃತಿಯ ಕೊನೆಯ ಭಾಗಕ್ಕೆ ಅಂದ್ರೆ ಕೊನೆಯ ಚರಣ ಕಲ್ತ್ಕೊಂಡ್ಬಿಟ್ಟಿದೀವಿ, ಅದ ಅಭ್ಯಾಸ ಮಾಡಿದೀವಿ. ಈಗ ಎರಡನೇ ಚರಣ ಭಾಗವನ್ನ ನಾವು ಗಮನಿಸ್ಬೋದು. ಹೌದಾ?
2: ಹೌದು.
3: ಸಾಹಿತ್ಯ ಹೋದ ತರಗತಿಲಿ ಅದರ ಅರ್ಥವನ್ನ ಒಂದ್ಸಲ ಗಮನಿಸ್ಕೊಳ್ಳಿ. ವಾರಿಧಿ ಮದ ವಿದಾರ. ವಾರಿಧಿ ಅಂದ್ರೆ ಸಮುದ್ರ. ಸಮುದ್ರ ರಾಜನ ಮದವನ್ನ ಅಡಗಿಸಿದ ಶ್ರೀರಾಮ ಜ್ಞಾಪಕ ಇದೆಯಾ? ಲಂಕೆಗೆ ಹೋಗುವಾಗ ಅವನು ಉಕ್ಕಿ ಮೇಲೆ ಮೇಲೆ ಉಬ್ಬದಾಗ ಬಾಣ ಬಿಟ್ಟು ನಿನ್ನ ಅಹಂಕಾರ ಕಮ್ಮಿ ಮಾಡ್ಕೋ ಅಂತ ಮಾಡ್ದ. ಆ ಭಾಗವನ್ನ ಕೊಡ್ತಾರೆ. ಪೂರ್ಣ ಚಂದ್ರ ವದನ. ಯಾವತ್ತು ಪೌರ್ಣಿಮೆ ಚಂದ್ರ ಗುಂಡಕ್ಕೆ ಬಹಳ ಪ್ರಕಾಶಮಾನವಾಗಿರುತ್ತೆ. ಆ ರಾಮನ ಮುಖ ಅಷ್ಟು
2: ತೇಜಸ್ಸು
3: ಆ ಒಂದು ಪರಿಪೂರ್ಣತೆಯ ಪ್ರತೀಕವಾಗಿತ್ತು. ಪ್ರೇಮಲಹಾರ, ಶುಭ್ರವಾದ ಮಣಿಸರಗಳನ್ನ ಹಾಕೊಂಡಿರುವನು, ಧರಿಸಿರುವವನು. ಅವನ ರೂಪು ಎಂತಹದ್ದು, ಅವನೇನ್ ಮನ್ಮಥ ಅನ್ನಲ್ವೇ, ಹಾಗೆ ಮಾರ ಸಮಾಕಾರ ಮನ್ಮಥ ರೂಪನು. ಮಹಿಧರಾದಿ ಗಂಭೀರ. ಸಾಮಾನ್ಯವಾಗಿ ಗಂಭೀರಕ್ಕೆಲ್ಲ ಪರ್ವತವನ್ನ ಹೋಲಿಸ್ತಾರೆ. ಪರ್ವತ ರಾಜನಂತೆ ಗಾಂಭೀರ್ಯವನ್ನ ಹೊಂದಿರುವನು. ಅದು ದಿಟ್ಟ ಶ್ರೇಷ್ಠ. ಸಾರ ಸೋದ್ಭವ ಬ್ರಹ್ಮ ಸನ್ನುತಾವಹ. ಬ್ರಹ್ಮನಿಂದ ನುಚಿಸಲ್ಪಟ್ಟವನು. ಚಾರುತರ ಹಾಸ. ಒಳ್ಳೆಯ ಸುಂದರವಾದ ಮುಗುಳ್ನಗು ಮುಖದಲ್ಲಿ ಯಾವಾಗ್ಲೂ ಮಂದಸ್ಮಿತ. ಜಾನಕಿ ವರ. ಜಾನಕಿ ಪತಿ. ಶ್ರೀರಾಮ ನಿನಗೆ ಜಯ ಅನ್ನೋದು ಈ ಭಾಗದ ಅರ್ಥ. ಇವಾಗ ಸಾಹಿತ್ಯ ಭಾಗವನ್ನು ತಗೊಳ್ಳೋಣ. ಯಥಾ ಪ್ರಕಾರ ಪಲ್ಲವಿಯ ಅನುಪಲ್ಲವಿಯ ಮಿಶ್ರಣ ಇದು. ನೀವು ಆ ಭಾಗವನ್ನ ನೀವು ಎಷ್ಟು ಕರಗತ ಮಾಡಿಕೊಂಡ್ರೆ ಅದು ಇಷ್ಟು ಅಷ್ಟೇ ಸುಲಭವಾಗಿ ಇದು ಬರುತ್ತೆ. ಅದರ ಸ್ವರ, ಅದರ ಮರ್ಮ ಅರ್ಥ ಆಗದಿದ್ರೆ ಇದು ಹಾಡೋದು ಕಷ್ಟ.

0: ಅದನ್ನ ಆ ಪೂ ಹಿಂದೆನೆ ಇರುತ್ತೆ ಎರಡನೇ ಆವರ್ತದಲ್ಲಿ. ಪೂರ್ಣ ಚಂದ್ರ ವದನ
1: ವದನ
0: ಅಷ್ಟ ತನಕ ಇನ್ನೊಂದ್ಸಲ ತಾಳದೊಂದಿಗೆ ಹಿಡ್ಕೊಂಡ್ಬನ್ನಿ.

ಕೆಳಗೆ ಇಳಿದು ಬಿಟ್ಟು ನೋಡಿ ಅಲ್ಲಿ ಮಾರ ಸ ಸ ಮಾರ ಸ ಮಾ ಕ ರ ಅನುಪಲ್ವಿ ಇದು ಮಾ ಸ ಸ ಸ ಮಾ ಮದನಿ ಅದೇ ಭಾಗ ಅದೇ ಭಾವವನ್ನ ತಗೋಬೇಕು.

0: ददनी
1: ददैना
0: पमदनी सस पमदनी सस सारसोद्भव
1: ಸಾಹಿತ್ಯ ಹಾಡುವಾಗ ಸ್ವರ ಹಾಡುವಾಗ ತಾಳ ಯಾಕೆ ಹಾಕುತ್ತೀರಾ? ಅಲ್ಲಿ ಇರೋ ಸ್ವರ ಕರೆಕ್ಟ್ ಆಗಿ ಅದರಷ್ಟನ್ನೇ ನೋಡ್ಕೊಂಡು ಹಾಡಿ.
0: ಸಾರಸೋದ್ಭವ ಸಾರ
1: ಸಾರ ಪಮ ಬಂತು ನೋಡಿ, ಅಲ್ಲಿ ಮೂರು ಅಕ್ಷರ ಇದೆ. ಸಾರ

0: ಕೇವರ.
1: ಅದಕ್ಕೋಸ್ಕರನೇ ನಮ್ಮಲ್ಲಿ ಶಾಸ್ತ್ರೀಯ ಸಂಗೀತ ಕಲಿಬೇಕಾದಾಗ ಬಾಲಪಾಠಗಳನ್ನ ಮೂರು ಕಾಲದಲ್ಲೂ ಅಭ್ಯಾಸ ಮಾಡ್ಬೇಕಾದ್ರೆ ಗಮಕಯುಕ್ತವಾಗಿ ಒಂದು ಹಂತ ಬಂದ ಮೇಲೆ ಮಾಡಿ, ಆ ಅಭ್ಯಾಸಗಳನ್ನೆಲ್ಲ ನೀವು ಅಷ್ಟು ರಾಗಗಳಲ್ಲಿ ಮಾಡಿ ಅಂತ ಹೇಳ್ತಿದ್ದು. ಮೇಳಕರ್ತ ರಾಗಗಳಲ್ಲೆಲ್ಲ ಸರಳ ವರ್ಸೆ ಜಂಟಿ ವರ್ಸೆ ಅಲಂಕಾರ ಗಟ್ ಮಾಡಿ ಅಂತ ಯಾಕೆ ಹೇಳ್ತಿದ್ರು ಅಂದ್ರೆ, ಪರೀಕ್ಷೆಗಿಲ್ವಲ್ಲ ಅಂತ ಉಡಾಫೆ ಮಾಡಕ್ಕಲ್ಲ, ಮುಂದೆ ಕಲ್ತ್ಕೊಳಕ್ ಅನುಕೂಲ ಆಗತ್ತೆ. ವರ್ಣಗಳನ್ನ ಹಾಡುವಾಗ ಗಮಕವಾಗಿ ಹಾಡಬೇಕಾದ್ರೆ ಇದೆಲ್ಲ ಬೇಕು. ಪರೀಕ್ಷೆಯಲ್ಲಿ ಪಾಸ್ ಮಾಡೋದು ಮಾತ್ರ ನಮ್ಮ ಧ್ಯೇಯ ಅಲ್ಲ. ಈ ಗಮಕಗಳೆಲ್ಲ ನಮ್ಗೆ ಅರ್ಥ ಆಗದೆ ಇದ್ರೆ ಮಾಡಿದವ್ರಿಗೆ ಏನೂ ನಷ್ಟ ಇಲ್ಲ. ಇನ್ನೊಂದ್ಸಲ ಮೊದಲಿಂದ ಹಾಡ್ಕೊಂಡ್ಬಿಡಿ ಸಾರಸೋದ್ಭವ,

0: ಬರ ಇಲ್ಲಿ ಇನ್ನೊಂದು ಸಂಗತಿ ಹಾಡ್ಬೋದು ಅಂತ ಹೇಳಿದೆ. ದಬ ಮಮ್ಮ ಗರಿ ಗಮರಿ ಗಮಪ ಅದ್ ಬೇಕಾದ್ರೂ ಹಾಡ್ಕೋಬಹುದು. ನೀದ ದಪ ಮಗ ಬದಲು ಹಾಡಿದ್ರೆ ತಪ್ಪೇನಿಲ್ಲ. ದಬ ಮಮ್ಮ ಗ ಚ ಜಾನಕಿ ವರ ಜಾನಕಿ ವರ ಮೊದ್ಲಿಂದ ಇನ್ನೊಂದ್ಸಲ ಸಾರ ಸೋದ್ಬವ ಹಾಡ್ಬಿಡಿ.
1: ಸರ ಸೋದ್ಭವ ಸನ್ನು ತಹ ಚಾತರ ಹಾಸ ಚಾರು
0: ಬಿಡಿ ಸಮದಿಂದ
1: ಚಾರು ತರ ಹಾಸ ಜಾನಕಿ ವರ ಜಯ ಜಯ ರಘುರ
0: ನನ್ ಜೊತೆಗಾರ ಮಾಡಿ
1: ಜಯ ಜಯ ರಘುರ
0: ಪೂರ್ತಿ ಹಾಡ್ಬೇಕೀಗ ನೀ ಹತ್ತ ಸೇರಿಸ್ಕೊಂಡು ಹಾಡ್ಬೇಕು.

0: ಆಯ್ತು ಮೇಡಮ್. ಇದು ಅರ್ಥ ಆದ ಹಾಗಿರುತ್ತೆ, ಆದ್ರೆ ನಾವು ಎಷ್ಟು ಅಭ್ಯಾಸ ಮಾಡ್ತೀವಿ ಅಷ್ಟು ನಮ್ಮದಾಗತ್ತೆ. ಒಳ್ಳೇದಾಗ್ಲಿ, ಒಂದೊಂದು ಗಮಕಗಳನ್ನು ಒಂದೊಂದು ಸಂಚಾರವನ್ನು ಗಮನ ಇಟ್ಟು ಸಾಹಿತ್ಯ ಕೆಡದಿರುವ ರೀತಿಯಲ್ಲಿ ಉಸಿರು ತಗೊಳ್ಳುವಾಗ ನಿಯಂತ್ರಣವನ್ನು ಗಮನದಲ್ಲಿಟ್ಟುಕೊಂಡು ಅಭ್ಯಾಸ ಮಾಡಿ.
1: ಧನ್ಯವಾದ. ಇದುವರೆಗೂ ಅಮೃತ ಗುರುಕುಲ ಸಂಗೀತ ಪಾಠವನ್ನ ಆಲಿಸಿದಿರಿ. ಕಾರ್ಯಕ್ರಮವನ್ನ ನಡೆಸಿಕೊಟ್ಟವರು ಪದ್ಮಾ ಗುರುದತ್, ಭಾಗವಹಿಸಿದ ವಿದ್ಯಾರ್ಥಿನಿ
2: ಭವಾನಿ.
1: ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ಗಜಾನನ ರಾವ್ ಜೋಶಿ ಅವರ ವಯಲಿನ್ ವಾದನವನ್ನು ಕೇಳಲಿದ್ದೀರಿ. ಕೇಳಿ ರಾಗ್ ಖಮಾಜ್.
2: ಲಿಸನ್ ಟು ಹಿಂದೂಸ್ತಾನಿ ವಯಲಿನ್ ರಿಸೈಟಲ್ ಬೈ ಪಂಡಿತ್ ಗಜಾನನ ರಾವ್ ಜೋಶಿ, ರಾಗ್ ಖಮಾಜ್.

0: ಪಂಡಿತ್ ಗಜಾನನರಾವ್ ಜೋಶಿ ಅವರಿಂದ ವಯಲಿನ್ ವಾದನ ಕೇಳುತ್ತಿದ್ದೀರಿ. ತಬ್ಲಾ ಸಾಥ್ ನೀಡಿದವರು ಎಸ್ವಿ ಪಟವರ್ಧನ್. ಈ ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ಕೇಳೋಣ ಪಂಡಿತ್ ಗಜಾನನರಾವ್ ಜೋಶಿ ಅವರಿಂದ ವಯಲಿನ್ ವಾದನದಲ್ಲಿ ರಾಗ್ ಶ್ಯಾಮ್ ಕಲ್ಯಾಣ್.
1: ಯು ಆರ್ ಲಿಸ್ನಿಂಗ್ ಟು ವಯಲಿನ್ ರಿಸೈಟಲ್ ಬೈ ಪಂಡಿತ್ ಗಜಾನನರಾವ್ ಜೋಶಿ. ಹಿ ವಾಸ್ ಅಕಂಪನೀಡ್ ಆನ್ ತಬ್ಲಾ ಬೈ ಶ್ರೀ ಎಸ್ ವಿ ಪಟವರ್ಧನ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಶ್ಯಾಮ್ ಕಲ್ಯಾಣ್.

0: ಇದುವರೆಗೆ ಪಂಡಿತ್ ಗಜಾನನ ರಾವ್ ಜೋಶಿ ಅವರಿಂದ ರಾಗ್ ಶ್ಯಾಮ್ ಕಲ್ಯಾಣ್ ಕೇಳುತ್ತಿದ್ದೀರಿ. ಪಂಡಿತ್ ಗಜಾನನ ರಾವ್ ಜೋಶಿ ಅವರ ವಯಲಿನ್ ವಾದನದಲ್ಲಿ ರಾಗ್ ಶ್ಯಾಮ್ ಕಲ್ಯಾಣ್ ಹಾಗೂ ರಾಗ್ ಖಮಾಚ್ ಕೇಳಿದಿರಿ. ತಬಲಾ ಸಾಥ್ ನೀಡಿದವರು ಶ್ರೀ ಶೇಷಗಿರಿ ಹಾನಗಲ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ವೆರ್ ಲಿಸ್ನಿಂಗ್ ಟು ವಯಲಿನ್ ರಿಸೈಟಲ್ ಬೈ ಪಂಡಿತ್ ಗಜಾನನ ರಾವ್ ಜೋಶಿ. ಹಿ ವಾಸ್ ಅಕಂಪನೀಡ್ ಆನ್ ತಬಲಾ ಬೈ ಶ್ರೀ ಶೇಷಗಿರಿ ಹಾನಗಲ್.
2: This program is the contribution of Akashwani Dharwad, Anytime Indian Music.

0: 91.1 MHz.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸುತ್ತಿದ್ದೇವೆ ವಾಣಿ ಸತೀಶ್ ಅವರಿಂದ ಹಾಡುಗಾರಿಕೆಯನ್ನು. ವಯೋಲಿನ್ ಸಹಕಾರದಲ್ಲಿ ಮೈಸೂರು ಆರ್ ದಯಾಕರ್, ಮೃದಂಗ ಸಹಕಾರ HS ಸುಧೀಂದ್ರ ಅವರಿಂದ, ಮೋರ್ಚಿಂಗ್ BS ಅರುಣ್ ಕುಮಾರ್ ಅವರಿಂದ. ಮೊದಲಿಗೆ ಭುವನೇಶ್ವರಿಯ ಮೋಹನ ಕಲ್ಯಾಣಿ ರಾಗ ಆದಿತ ಮುತ್ತಯ್ಯ ಭಾಗವತರ್ ಅವರ ಕೃತಿ.
2: ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಂ ವಿ ಪ್ರೆಸೆಂಟ್ ಅ ವೋಕಲ್ ರೈಟಲ್ ಬೈ ವಾಣಿ ಸತೀಶ್. ಶಿ ಇಸ್ ಅಕಂಪನೀಡ್ ಆನ್ ದಿ ವಯೋಲಿನ್ ಬೈ ವಿದ್ವಾನ್ ಮೈಸೂರು ಆರ್ ದಯಾಕರ್, ಆನ್ ದಿ ಮೃದಂಗ ಬೈ

ಎಚ್ಎಸ್ ಸುಧೀಂದ್ರ, ಮೋರ್ಚಿಂಗ್ ಬೈ ಬಿಎಸ್ ಅರುಣ್ ಕುಮಾರ್. ವಾಣಿ ಸತೀಶ್ ಬಿಗಿನ್ಸ್ ಹರ್ ರಿಸೈಟಲ್ ವಿತ್ ದ ಕಾಂಪೋಸಿಷನ್ ಆಫ್ ಮುತ್ತಯ್ಯ ಭಾಗವತರ್. ಭುವನೇಶ್ವರಿಯ ಸೆಟ್ಟು ಮೋಹನ ಕಲ್ಯಾಣಿರಾಗ ಆದಿತಾಳ.

0: ಇನ್ನೀಗ ಜಯಚಾಮರಾಜೇಂದ್ರ ಒಡೆಯರ್ ಅವರ ಕೃತಿ ಕನ್ನಡ ರಾಗ ಆದಿತಾಳದಲ್ಲಿದೆ ಶ್ರೀ ಚಾಮುಂಡೇಶ್ವರಿ.
1: ನೌ ಅ ಕಾಂಪೋಸಿಷನ್ ಆಫ್ ಜಯಚಾಮರಾಜೇಂದ್ರ ಒಡೆಯರ್ ಸೆಟ್ಟು ಕನ್ನಡ ರಾಗ ಆದಿತಾ ಶ್ರೀ ಚಾಮುಂಡೇಶ್ವರಿ.

0: ಈ ಹೊತ್ತಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಾಣಿ ಸತೀಶ್ ಅವರಿಂದ ಹಾಡುಗಾರಿಕೆಯನ್ನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ವಿದ್ವಾನ್ ಮೈಸೂರು ಆರ್ ದಯಾಕರ್ ಅವರಿಂದ ವಯಲಿನ್, ಎಚ್ಎಸ್ ಸುಧೀಂದ್ರ ಅವರಿಂದ ಮೃದಂಗ, ಬಿಎಸ್ ಅರುಣ್ ಕುಮಾರ್ ಅವರಿಂದ ಮೋರ್ಚಿಂಗ್. ಇನ್ನೀಗ ವಳ್ಳಿ ಮನೋಹರನೆ ಷಣ್ಮುಖ ಪ್ರಿಯರಾಗ ಆದಿತಾಳ ಬಳ್ಳಾರಿ ಎಂ ಶೇಷಗಿರಿ ಆಚಾರ್ ಅವರ ಕೃತಿ.
1: Dear listeners, you are listening to a vocal recital by Vani Satish. She is accompanied on the violin by Vidwan Mysuru Ardayakar, on the mridanga by H.S. Sudhindra, Morching by B.S. Arun Kumar. Continuing the program, Vani Satish now presents a composition of Ballari M. Sheshagiri Achar, Valli Manoharane, set to Shanmukha Priya Raga Aditala.

0: ಇನ್ನೀಗ ಪುರಂದರದಾಸರ ಒಂದು ದೇವರ ನಾಮ ಮುಖಾರಿ ರಾಗ ಮಿಶ್ರ ತಾಳದಲ್ಲಿದೆ, ಎಚ್ಚರದಲ್ಲಿ ನಡೆಮನವೇ.
1: ವಾಣಿ ಸತೀಶ್ ಕನ್ಕ್ಲೂಡ್ಸ್ ಹರ್ ರಿಸೈಟಲ್ ವಿತ್ ಅ ಕಾಂಪೋಸಿಷನ್ ಆಫ್ ಪುರಂದರದಾಸ, ಎಚ್ಚರದಲ್ಲಿ ನಡೆಮನವೇ, ಸೆಟ್ಟು ಮುಖಾರಿ ರಾಗ ಮಿಶ್ರ ನಡೆ ತಾಳ.

0: ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಾಣಿ ಸತೀಶ್ ಅವರಿಂದ ಹಾಡುಗಾರಿಕೆಯನ್ನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ವಿದ್ವಾನ್ ಮೈಸೂರು ಆರ್ ದಯಾಕರ್ ಅವರಿಂದ ವಯೋಲಿನ್, ಎಚ್ಎಸ್ ಸುಧೀಂದ್ರ ಅವರ ಮೃದಂಗ, ಬಿಎಸ್ ಅರುಣ್ ಕುಮಾರ್ ಅವರಿಂದ ಮೋರ್ಚಿಂಗ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಂ ಯು ವಿಲ್ ಲಿಸ್ನಿಂಗ್ ಟು ಅ ವೋಕಲ್ ರಿಸೈಟಲ್ ಬೈ ವಾಣಿ ಸತೀಶ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶೇಖರ್ ಬೋರ್ಕರ್ ಅವರಿಂದ ಸರೋದ್ ವಾದನ ಕೇಳುವಿರಿ. ರಾಗ್ ಜೋಗಿಯಾ ಕಾಲಿಂಗ್ರ.
1: ಲಿಸನ್ ಟು ಹಿಂದೂಸ್ತಾನಿ ಸರೋದ್ ರಿಸೈಟಲ್ ಬೈ ಶ್ರೀ ಶೇಖರ್ ಬೋರ್ಕರ್. ರಾಗ್ ಜೋಗಿಯಾ ಕಾಲಿಂಗ್ರ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶೇಖರ್ ಬೋರ್ಕರ್ ಅವರಿಂದ ಸರೋದ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಶಂಕರ್ ಕೌಡಿಮಟ್ಟಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸರೋದ್ ರಿಸೈಟಲ್ ಬೈ ಪಂಡಿತ್ ಶೇಖರ್ ಬೋರ್ಕರ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಶಂಕರ್ ಕೌಡಿಮಟ್ಟಿ.
2: ದಿಸ್ ಪ್ರೋಗ್ರಾಂ ಇಸ್ ದ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ.
3: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
4: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ತನ್ಮಯಿ ಕೃಷ್ಣಮೂರ್ತಿ ಅವರ ಹಾಡುಗಾರಿಕೆಯನ್ನು. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಎಂ ಗುರುರಾಜ್. ಮೊದಲಿಗೆ ಕೇಳಿ ಜಾನಕಿ ರಮಣ, ಶುದ್ಧ ಸೀಮಂತಿನಿ ರಾಗ ಆದಿತಾಳದಲ್ಲಿದೆ, ರಚನೆ ತ್ಯಾಗರಾಜರು. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. Dear listeners, in today's program we bring you vocal rendition by Tanmayi Krishnamurthy. Accompanies are on the violin Vidwan Mysuru Ardayakar, on the mridangam Yam Gururaj. To begin with, Janaki Ramana, set to Shuddha Seemanthini Raga Aditala, written by Tyagaraja.

ತ್ಯಾಗರಾಜರ ಮತ್ತೊಂದು ರಚನೆ ಕೇದಾರ ಗೌಳರಾಗ ರೂಪಕ ತಾಳದಲ್ಲಿದೆ, ವೇಣುಗಾನಲೋಲುನಿ. ನೌ ಒನ್ ಮೋರ್ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ಟು ಕೇದಾರ ಗೌಳರಾಗ ರೂಪಕ ತಾಳ ವೇಣುಗಾನಲೋಲುನಿ.

ವೈ ಕೃಷ್ಣಮೂರ್ತಿಯವರ ಹಾಡುಗಾರಿಕೆಯನ್ನು ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರ ವಿದ್ವಾನ್ ಮೈಸೂರು ಅರ್ಧಯಾಕರ್, ಮೃದಂಗ ಎಂ ಗುರುರಾಜ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ತ್ಯಾಗರಾಜರ ಕೃತಿ ಶ್ರೀರಂಜನಿ ರಾಗ ಆದಿತಾಳದಲ್ಲಿದೆ, ಮಾರುಬಲ್ಕ. ಡಿ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ವೋಕಲ್ ರೆಂಡಿಷನ್ ಬೈ ತನ್ಮಯಿ ಕೃಷ್ಣಮೂರ್ತಿ. ಅಕಂಪ್ಲೀಸ್ ಆರ್ ಆನ್ ದ ವಯಲಿನ್ ವಿದ್ವಾನ್ ಮೈಸೂರು ಅರ್ಧಯಾಕರ್, ಆನ್ ದ ಮೃದಂಗಂ ಎಂ ಗುರುರಾಜ್. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್ ನೌ, ಮಾರುಬಲ್ಕ, ರಿಟನ್ ಬೈ ತ್ಯಾಗರಾಜ, ಸೆಟ್ಟು ಶ್ರೀರಂಜನಿ ರಾಗ ಆದಿತಾಳ.

ತನ್ಮಯಿ ಕೃಷ್ಣಮೂರ್ತಿ ತಮ್ಮ ಹಾಡುಗಾರಿಕೆಯನ್ನು ಮುತ್ತುಸ್ವಾಮಿ ದೀಕ್ಷಿತರ ರಚನೆಯೊಂದಿಗೆ ಸಂಪನ್ನಗೊಳಿಸುತ್ತಿದ್ದಾರೆ. ಮೀನಾಕ್ಷಿ ಮೇಮುದಂ ದೇಹಿ ಪೂರ್ವಿ ಕಲ್ಯಾಣಿ ರಾಗ ಆದಿತಾಳದಲ್ಲಿದೆ. ತನ್ಮಯಿ ಕೃಷ್ಣಮೂರ್ತಿ ಕನ್ಕ್ಲೂಡ್ಸ್ ಹರ್ ವೋಕಲ್ ರೆಂಡಿಷನ್ ವಿತ್ ಕಾಂಪೋಸಿಷನ್ ಆಫ್ ಮುತ್ತುಸ್ವಾಮಿ ದೀಕ್ಷಿತರ್ ಸೆಟ್ಟು ಪೂರ್ವಿ ಕಲ್ಯಾಣಿ ರಾಗ ಆದಿತಾಳ ಮೀನಾಕ್ಷಿ ಮೇಮುದಂ ದೇಹಿ.

ಇದುವರೆಗೂ ತನ್ಮಯ್ ಕೃಷ್ಣಮೂರ್ತಿ ಅವರ ಹಾಡುಗಾರಿಕೆಯನ್ನು ಆಸ್ವಾದಿಸಿದ್ರೆ ವಯಲಿನ್ ಸಹಕಾರ ನೀಡಿದವರು ವಿದ್ವಾನ್ ಮೈಸೂರು ಆರ್ದಯಾಕರ್, ಮೃದಂಗ ಯಮಗುರುರಾಜ್. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ವೋಕಲ್ ರೆಂಡಿಷನ್ ಬೈ ತನ್ಮಯ್ ಕೃಷ್ಣಮೂರ್ತಿ. ಶಿ ವಾಸ್ ಅಕಂಪನಿಡ್ ಆನ್ ದ ವಯಲಿನ್ ಬೈ ವಿದ್ವಾನ್ ಮೈಸೂರು ಆರ್ದಯಾಕರ್ ಆನ್ ದ ಮೃದಂಗಂ ಯಮಗುರುರಾಜ್. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.